ವನಜ ಗಿರಿಜ ರೋಜಾ ಜಲಜ ಅಹಸರದಾಗ ಸೈಟೆ ಕೊಡತ ಯಮ್ಮ ಯಮ್ಮ ಅಹಸರ ಸಂಗ ಬಿಸಿಲು ದೂತ ಅಹಸರದಾಗ ಸೈಟೆ ಕೊಡತ ಅಹಸರ ಸಂಗ ಬಿಸಿಲು ದೂತ ಬೋರಕಳ್ಳ ಅಂಬಿಕ ಕೋಪ ಮೇಲ ರಾಧಿಕ ಬೋರಕಳ್ಳ ಅಂಬಿಕ ಕೋಪ ಮೇಲ ರಾಧಿಕ